0: na wo pa so bi amana ti
1: wo se wa se ebu
0: o suru ye bi wa so ebu
1: you have fed me man
0: now God shut up and go on